ಕಣ್ಣನ್ನು ಚುಚ್ಚಿದಳು ಕಳ್ಳು ಮತ್ತು ಬಿಡುಗನು ನಿನ್ನು ನೀನು ಕಚ್ಚುವೈನ ಚೂಡಕುಂಡ ಗುಂಡಲೇನು ನುಗ್ಗು ನನ್ನ ಆಗಮನ ನೀನು ಅಸಲಾಗಲೇನು ನೀಗು ನೀನು ಎಪ್ಪುಡನ ಕಚ್ಚಿದಂಗ ಮೋಡದನ ನುಗ್ಗು ನೋನು ಕಚ್ಚು ಮತ್ತು ದುನಿಯ ಮತ್ತು ತುಟಿದವು.

0: ರೇನ್ಬೋ 101.9
1: ಆಕಾಶವಾಣಿ ಹೈದರಾಬಾದ್ 101.9 FM ರೇನ್ಬೋ ರೇನ್ಬೋ ಆಡ್ಸ್ ಕಲರ್ಸ್ ಟು ಯೋರ್ ಲೈಫ್ ಅಂಡ್ ವಿತ್ ದಿಸ್ ರೇನ್ ಆಫ್ ಕೋರ್ಸ್ ಎವ್ರಿ ಹೈದರಾಬಾದಿ ಹ್ಯಾಸ್ ಅಟ್ ಲೀಸ್ಟ್ ಒನ್ ಸ್ಟೋರಿ ಆಫ್ ಬೀಯಿಂಗ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್ ಯು ಫೈನಲಿ ಫೈಂಡ್ ಎನ್ ಆಟೋ ಓನ್ಲಿ ಟು ಹಿಯರ್ ಸರ್ ಟ್ರಾಫಿಕ್ ಬಹುತ್ ಹೇ ಥೋಡಾ ಓರ್ ಪೈಸಾ ದೀಜೆ ನಾ ಐ ಮೀನ್ ವಿ ಆಫನ್ ಬ್ಲೇಮ್ ದ ರೋಡ್ಸ್ ಬಟ್ ಹಿಯರ್ಸ್ ಅ ಥಾಟ್ ಯು ನೋ ಇಫ್ ಎವ್ರಿ ಒನ್ ಆಫ್ ಅಸ್ chooses to drive a four seater just to carry one person, can we really be surprised that the roads are full? I mean, it's a contradiction we all contribute to. Public transport may not always be perfect, but every bus, metro coach or shared ride takes dozens of vehicles off the road. Sometimes the solution to traffic isn't just building wider roads, but it is definitely in making different choices. So till then, I think we should just hold on.

0: ರೈನ್ಬೋ 101.9
1: ಆಕಾಶವಾಣಿ ಹೈದರಾಬಾದ್ 101.9 ಎಫ್ ಎಂ ರೈನ್ಬೋ. ಯು ಆರ್ ಟ್ಯೂನ್ಡ್ ಇನ್ ಟು ಎಫ್ ಎಂ ರೈನ್ಬೋ ಅಂಡ್ ದಿಸ್ ಇಸ್ ಮೀ ಆರ್ ಜೆ ಕೈವಲ್ಯ ಹಿಯರ್ ಟು ಟೇಕ್ ಯು ಥ್ರೂ ಟುಡೇಸ್ ಸೆಕೆಂಡ್ ಟ್ರಾನ್ಸ್ಮಿಷನ್. ದ ಕ್ಲಾಕ್ ಇನ್ ದ ಸ್ಟುಡಿಯೋ ಚೈಮ್ಸ್ 48 minutes past 11 o'clock, and we have some amazing music and a lot of thought-provoking thoughts lined up for you today, but we'll dig right back in after a short break.

ಸಜ್ಜಂ ಸಕಜಂ ಸಕನಂ ಸಕದಂ ಸತ್ಯ ಸಂಕಿತ ಸಕ್ತರಿಗಿರಿ ಸಜ್ಜಂ ಸಕಜಂ ಸಕನಂ ಸಕದಂ ಸತ್ಯ ಸಂಕಿತ ಸಕ್ತರಿಗಿರಿ ಸತ್ತರಿ ಸದನ ಸಜ್ಜನು ಸದನು ಸಜ್ಜಿನಿ ಸದಿನಿ ಸಜ್ಜನು ಸಕಿತ ಸರಿತ ಸನತ ಜನುತ ಸಿಮಿತ ಸಕಲ ಸಕಂ.

0: ಚತುರ ಗೋಳ ಚತುರ ಗೋಳ ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರ ಯ ಗೋಳ ಬೋಲ ಯ ಚತುರ ಬೋಲ ಗಾ
1: ಎಕ ಚತುರ ನಾರ ಕರ್ಕೆ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರತ